0: ಕಾಲಾದು ಏಕ ಜೋಡಿ ಕಾಲಿನಿ ಹಿಂದಾಯಿಗೆ ಗಿರಿಜಾಧರಮ್ಮ ವಾಡು ಕಾಲಿ ಗಿರಿಜಾಧರಮ್ಮ ವಾಡು ಕಾಲಿ
1: ಕಾಲಿನಿ ಹಿಂದಾಯಿಗೆ ಗಿರಿಜಾಧರಮ್ಮ ವಾಡು ಕಾಲಿ ಗಿರಿಜಾಧರಮ್ಮ ವಾಡು ಕಾಲಿ.